0: ಈ ಗೀತು ಪೊದೆಬೊನ್ ನಮ್ಮ ಜೆ ನಕ್ಕುನ್ ಮಂಜ್ಕಾತ್, ಈ ಗೀತು ಬೊನ್ ನಮ್ಮೇ ಎಕಲ ಪುರ್ಖಾಂತಿ ಪಾಡ್ತಿರು ಬರಲ್ನಾರ್. ಅವು ಧೀರೆ ಧೀರೆ ಹಿಕ್ರಿ ನಮ್ಮ ಮೆನಾಲ್ದಾತ್ ಅರು ನಮ್ಮ ಭೀ ಪಾಡ್ತಿಲ್ ಬರಲ್ದಾತ್. ಹೇಳಿ ಇನ್ನೇ ಏರ್ಯಾ ಖತ್ರಾಲಿ ಜೆ ನಮ್ಮ ಜತ್ಕಿ ಜತ್ಕಿ ಪಾಠ ಪಡಲ್ದಾತ್, ಹೆತ್ಕಿ ಹೆತ್ಕಿ ನಮ್ಮೇ ಸಂಸ್ಕೃತಿ ಬೊನ್ ಮೋದ್ರಾ ಚಾಲ್ದಾತ್. ಅವು ಈ ಪ್ರಕಾರ ಗೀತ ಬೊನ್ ಪಾಡನಾ ತ ಬಹುತ್ ಗಚ್ಚಂತ ಕಥಾದು. ಹೆಲೆ ಭೀಲ್ ಈ ಭೋಣಿ ಘರ್ಜನ್ ಪಾಡ್ಯಾರ್ ಎಕ್ಕನಕಿರಿ ಅಕ್ಕುಂತ ಜುಗ್ಗುನು ಭೀ ಪಾಠ ಸಾಠ ಪಢನ ಸಮಯಾನು ಭೀ ತಮ್ ಈ ಪ್ರಕಾರ ಗೀತ ಉಂಟ ಪಾಡಲ್ನಾರ್ ಅರು ಎಕ್ಕನಕಿರಿ ಈ ಒನ್ ಮೊನೆ ಈಕನಾರ್ ಆ ಕಥಮೊನ್ ಮೆನೋತ್. ಆ ಭೋಣಿ ಘರ್ ಮನಲ್ನಾರ್ ಸುಮತಿ ಬಾಗ್ ನಮ್ಮೆ ಸಂಬಲ್ಪುರ್ ಜಿಲ್ಲಾ ಬಾಮಡಾ ಚಹಾಂತ ಉಚ್ಕಾಪಟ್ ತಮ್ಮೆ ಪದ್ದ ತ ಇನ್ನ ಎಮ್ ಈಶಾನ್ ಆಕಾಶವಾಣಿ ಸಂಬಲ್ಪುರ್ಗೆ ಮೆಹಕದಾಮ್ ಅರು ತಮ್ಮೆಗಾನೆ ನಮ್ಮ ಇದನ್ ಕಚ್ ನೆಖರೋತ್ ಜೆ ನಮ್ಮೆ ಈ ಕುಣಾ ಜೆನ್ ಭಾಷಾ ಅತಿಲಿ ನಮ್ಮೆ ಭಾಷಾನು ಜೆನ್ ಗೀತು ಅತಿಲಿ ನಮ್ಮೆ ಜೆನ್ ಸಂಸ್ಕೃತಿ ಅತಿಲಿ ಅನ್ನು ತಮ್ಮ ಎಕ್ಕನಿಕಿರಿ ಸಾಮಿಲ್ ಮಂಚ್ಕನಾರ್ ಅರು ಜತೆಬೆಲೆ ಏರಾ ಖತ್ರಾಲಿ ಜೆ ನಮ್ಮೆ ಭಾಷಾ ಬೋಧ ಧೀರೆ ಧೀರೆ ನುಹುರಾ ಕಲಿ ಲೆಖ ಲಗ್ಗಾಲಿ ವಾಕ್ಯನ್ ಈ ರೆಕ್ಕನಕಿರಿ ಭಾಷಾ ಬೊನ್ ತೆಂಗಲ್ನಾರ್ ನಮ್ಮೆ ಕುಣಾ ಭಾಷಾ ಬೊನ್ ಖಾಲಿ ತೆಂಗಲ್ನಾರ್ ಬುಲಿಗಿರಿ ಕಥ ಮಲ್ಲಿದ್ ನಮ್ಮೆ ಜೆನ್ ಗೀತು ಪೊದೆ ಅಕ್ಕುನ್ ಪಾಡಿಯಾರ್ ಜನ್ ನಮ್ಮ ಮಂಚ್ಕಾತ್ ಹೂ ಪ್ರಕಾರ ಗೀತು ಭೀ ಅರ್ ಮೊನೆಯಿ ಕರ್ನಾರ್ ಅರು ಪಾಡಲ್ನಾರ್ ಇದದ್ ಬಡಹಿಟ್ಟಿ ಕಥಾತ್ ತ ಬೆಸಿ ನಮ್ಮ ಡೇರಿ ಅಂಬುದ್ ಕಮ ಬರ ತಮ್ಮೆಗಾನೆ ಕಚ್ ನೆಖರೋತ್ ಭೋಣಿ ನಿಮ್ಮಂತ ಆಕಾಶವಾಣಿ ಸ್ಟುಡಿಯೋಗೆ ಕಥಾವಾರ್ತಾ ಮಾನತ್ ಉಳಿಕ್ರಿ ಮೆಹಕದಾಮ್ ಪಹಲಾ ನಿಮಾನ್ ಎಮ್ ಆಕಾಶವಾಣಿ ಸಂಬಲ್ಪುರ್ ಸನ್ಗೆ ಸ್ವಾಗತ ನಾನಲ್ದಮ್
1: ಜುಹಾರ್ ಜತೆ ರೀನ್ ಜತೆ ಕುಣಾ ಬಂಧು ರೀನ್ ಆವು ಧರ್ಮ ಬೆಲಾ ಸಿನ್ಹಿ ಪ್ರಣಾಮ ಜುಹಾರ್
0: ನಿಶ್ಚಿತ ಭಾವೆ ನಮ್ಮೆ ಜನ್ ಕುಣಾ ಭಾಯಿ ಬಂಧುರ್ ಗುಠಿಯಾರ ಮೆನಲ್ನಾರ್ ಈ ನಮ್ಮೆ ಕಾರ್ಯಕ್ರಮ ಬನ್ ತಾಮಾನ್ ಭಿ ನಮ್ಮೆ ಆಕಾಶವಾಣಿ ತರ್ತಿ ಜುಹಾರ್ ಹೆಲೆ ಪಹಲಾ ಜನ್ ನಿಮ್ಮ ಗೀತ ಪೋದೆ ಪಾಡ್ಕಾರ್ ಏರಾ ಖತ್ರಾರಿ ಜೆ ಇನ್ನೆ ಗೀತು ಗುಠಿ ನೀಮ್ ಅಕ್ಕುನ್ ಜನ್ ವಯಸ್ಸನ್ನು ಅತಲ್ದಾರ್ ಈ ವಯಸ್ಸನ್ನು ಈ ಪ್ರಕಾರ ಟೇಡನಾ ಗೀತ ಬನ್ ಪಾಡನಾ ಬೋದ್ ಬಡಹಿಟ್ಟಿ ಕಥಾದು ಎಕ್ಕನಕ್ರಿ ನಿಮ್ಮ ಈ ಗೀತು ಬನ್ ಎಕ್ಕನ್ ಎಕ್ಕನಕ್ರಿ ನಿಮ್ಮೆ ಮೋನ್ಗೆ ಬರ್ಚಾರ ನಿಮ್ಮ ಅಕ್ಕುನ್ ಇದನ್ ಪಾಡಲ್ದಾರ್ ಭಿ ಹೂ ಕಥಿಕೆ ತಂಗೋರು
1: ಛೋಟೆ ವಾಕ್ಯನ್ ದಿತ್ತ ಉಂಟ ರಾಜಾ ಕ್ಯಾ ದತ್ತ ಎಮ್ಮೆ ಬುವಾ ಗಾರ ಅಗಲಿ ಪಾಡಲ್ ಯಾರ್ ಅದಿ ಲಗನ್ ಬೋಧೆ ಎಮ್ಮೆ ಬುವಾ ಗರಿ ಹನ್ನಿ ಬೋದ್ ಎತ್ತಿಗೆ ಚೆಂಗ ಆಗೆ ಛೋಟೆ ವಾಕ್ಯ ಟಿಕೆ ರಿಜುವಲ್ ರಾಚನ್ ಪಾಡಲ್ ಯಾರ ಇನ್ನೆ ಧೀರೆ ಧೀರೆ ಟಿಕೆ ಟಿಕೆ ಪಾಡ್ಯಾನ್ ತಾಪರೆ ಹುನ್ನೆ ಮೌಕ ಹಾಕ್ಯಾನ್ ಟಿಕೆ ಟಿಕೆ ಇನ್ನೆ ಸ್ಟೇಜ್ ಫಿಸ್ಟೇಜ್ ಉಂಟ ಅಂಟ ಪಾಡಾನು ನೀನು ಅಂತೀನ್ ಇದನ್ ಕೂಡೇನು ಅನುಷ್ಠಾನ ಉಂಟ ಮಂಚ ಅನ್ನು ಎಮ್ಮೆ ಬುಧದೇ ಬುದಲಾಗ್ಯಾರ ಎಮ್ಮೆ ಪಾಡಚ ಅಂತ ಲೊಲುಬಿರಂತ ಆರೊಂಟ ಅನುಷ್ಠಾನ ಕಮ್ಚಾರ ಅನ್ನು ಮೌಕ ಚಿಚ್ಚಾರಂಗಾಗೆ ಅಂತೀನ್ ಅನುಷ್ಠಾನ ಬನ್ನಿ ಚಲಾವಾಗೆ ಬಹುತ್ ಸಹಯೋಗ ಕಮ್ಚಾರ ಜೆ ಇನ್ನೇ ಕಮ್ಚ್ಕೊಂಡು ನಿಮ್ಮ ತಪ್ಪ ಪಾಡಲ್ತಾರ ಹೇಳಿ ನಮ್ಮೆ ಭಾಷಾ ಬೋಧ ನಮ್ಮೆ ಸಂಸ್ಕೃತಿ ಬೋಧ ನಮ್ಮ ಪರಂಪರಾ ಜನರೈ ಬಚರೋರು ಆಜಕಲ್ ತ ಜೊತೆ ಅಂಬ ಚಲನೆ ಭಾಷಾ ಬನ್ನಿ ಪಲ್ಲಲ್ ನೈ ತಂಗಾಗೆ ಬಾಕೇನ್ ಇನ್ನೇ ಉಂಟ ನಮ್ಮ ಉಂಟ ಧಾರಾಬನ್ ಅಗಲಿ ಹೋತ್ ಹೇಳಿ ಜತೆರ್ ಆಹಾಂಗೋರ್ ಬಚಾರು ತಮ್ಮ ತಮ್ಮೆ ಆಶೀರ್ವಾದನು
0: ಈ ನೀವು ಅನುಷ್ಠಾನ ನಿಮ್ಮ ಭೀ ಬಾರಿಸ್ಕಾರ ಅದು ಇದು ಚಲರಲ್ಲಿ ಅಕ್ಕೊಂತ ಭಿ ತ ಉಂಟ ಕಥಾ ಇಸನ್ ತೆಂಗೋರ್ ಜೆ ನಮ್ಮ ತ ನಮ್ಮೆ ಜನ ಸಾಮಾಜಿಕ ಜತೆಬೇಲೆ ನಮ್ಮ ಕಾರ್ಯಕ್ರಮ ಗುಠಿ ಮಾನಿ ಸಠಿ ಉಠಿಯಾಡಿ ಬೋರು ಕಾ ಬೆಂಜಾ ಇನ್ನೆ ನಮ್ಮೆ ಭಿನ್ ಭಿನ್ ಕಾರ್ಯಕ್ರಮ ಗುಠಿನ್ ಮಾನಿ ನಮ್ಮೆ ಸಮಾಜನು ತ ಹೂ ಬಾಕೇನ್ ಇನ್ನೆ ಪ್ರಕಾರ ಗೀತ ಗುಠಿನ್ ಪಾಡ ಖತ್ರಿ ಹೇಳಿ ವಿಶೇಷ ಕ್ರಿ ನಮ್ಮ ಜನ್ ಯುವಪೀಳಿ ಉಠಿದ್ ಎಂದ್ರೆ ಕಮಲ್ದಾತ್ ಕಾ ಜನ್ ಬೆಂಜಾ ಬಾಕೇನ್ ಜನ್ ನಲ್ನಾರ್ ಗೀತು ಪಾಡನಾರ ಅವರು ನಲ್ನಾರ್ ಹೂ ಪ್ರಕಾರ ಗೀತನು ನಮ್ಮ ಬೆಸಿ ಮನೆ ಸಮಿಲ್ ಮಂದಾತ್ ಎಂದ್ರೆ ಕಾದಾ ಟಿಕೆ ಭಲ್ ಲಗ್ಗಿ ಯಾರು ಜೊತೆ ಮನೆ ಖುಷಿ ಬಾಸಿನೂ ನಲ್ನಾಲ್ ಕಮನಾರ್ ಅವು ಅದಕ್ಕೆ ಲಗ ನಮ್ಮ ಆ ಪ್ರಕಾರ ಗೀತ ಬಂದು ನಮ್ಮ ಪಾಡಲ್ದಾತ್ ತ ಹೂ ಪ್ರಕಾರ ಗೀತ ಬಂದು ನಿಮ್ಮ ಆಧಾರ್ ಕಾಯಿ
1: ಹಾಂ ಟಿಕೆ ಟಿಕೆ ಮೆಂಚ್ಕಿನ್ ಚಾನ್ ಛೋಟೆ ವಾಕ್ಯನ್ ಬಾಕೇನ್ ಜೆಹೇತು ಕೊಳಾ ಜಿನಿಸ್ ಬೋದ್ ರಾಚಾ ಮೇದುನು ಅದಿ ಲಗನ್ ಬೋಧೆ ಆಬೋದ್ ಮೆನಿ ಮೆನಿಕಿನಾ ಪುರ್ಖಾ ಕಥಾ ಉಠಿ ತಂಗ ಭಲ್ ಲಗಿ ಪುರ್ಖಾ ಜಿನಿಸ್ ಗುಠಿ ಅದನ್ನ ಯಾದ ಮಂಚಾ ಕರ್ಕಿಚಂಗೆ ಮನೆ ರಾಚಾ ಕರ್ಕಿಚಿ ಮೇಡನು
0: ಹಾಂ ಹಾಂ ತ ಹೂ ಪ್ರಕಾರ ಗೀತ ಅರ್ ಪೊದೆ ನಿಮಿಸ್ತಿ ಮೆನೋದ್ ಬೆಂಜಾ ಗೀತ್ ಚೆನ್ ನಮ್ಮ ಪಾಡ್ದಾತ್ ಅರು ನಾಲ್ದಾತ್ ಹೊನ್ನೆ ಪೊದೆ
1: ಹಾಂ ಖೆಲರ್ ಖೆಲರ್ ಗೀತು ತ ರೈ ಮುಲ್ಹಂತಿ ನಮ್ಮೆ ಉಂಟ ಹುದಾದ ಪೂರಾ ಸಿಗ್ನೇಚರ್ ಟೈಪ್ರ ಗುಣಾರ್ಗಿ ಹುದಿನ ಪೊದೆ ಪಾಡೋನ್ ಖೆಲ್ಲೆ ರೇ ಖೇಲ್